ಕಣ್ಣ ಸರಸಿ ಉಗಡಲಾಟ ಎಲುಜು ಬೇಡಿಕೊಂಡ ನನ್ನ ದಾಪಿ ಪ್ರೋಭು ಬಬದಮ್ಮಯ್ಯಾನಿಗೆ ತಗೋ ಮಾಟಲಾಡು. ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ತರಳದ ಮಕುಟ ಕುಂದರ ಹರಾಜಿ ದಹನೆ ಎಲುಜುಳೆ ಹೊಗಡಗ ಸಾಗರಾಲು.

ಸಜ್ಜನ ಮಾನ ತನಕೇತನ ಕನಕಾಂಬರ ತರಳದ ಮಕುಟ ಕುಂದರ ಹರ ಇದಹರೇ ಜನುಜುಳೆ ಹೊಗಡಗ ಸಾಗರ.

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ